ಶ್ರೀ ಕೃಪಯ ನೋಲ ತಪಾಯೇರಾ ಅಪಕೋಸನು ಡಾಟೆ ಮರಿ ದನು ಕಾಮಿರೋ ದುಧಕೋ ತರಿ ನ ತರ ಮೃಗ